ಔಡಿ ನಾನ್ ಕಂತನ ಜಪ್ ಹರ್ದಕ್ಕೆ ಬಾರ ಬಾರ ಪ್ರಾಯ ಸಕ್ತಿ ಪ್ರಾಯ ಮಾರ ಕ್ರಗಲಿ ಜಿಂಜಿರಿಯ ಕ್ರಿಚರ ಬಸೇ ಆಹರ ಆಪ್ ಪ್ರಾಯ ಕರೆ ಆಪ್ ಹೋ ಕೈಸೋ ಕರಿ ಪುಕಾರ ನಾನ್ ಕರ್ನ ಜಿನ್ ಕಿಯಾ ಪ್ರಿತ ಸಹಿ ಕರ್ಣೀ।